ಬ್ರಹ್ಮಾದಯಸುರವರಸಮಹರ್ಷಯಸ್ತೇ ಸನಂದಸನನಂದನಮುಖಾಸ್ತ್ವಭಯೋಗಿವರ್ಯ ಧಾಮಾಂತಿಕೇತವಹಿಮಂಗಳರವಸುಭಸ್ತ ಶ್ರೀವೇಂಕಟಾಚಲಪತೇ ತವ ಸುಪ್ರಭಾತಂ ಲಕ್ಷ್ಮೀನಿವಾಸನಿರವಜ್ಜಗ

ಸಿಂಹಂ ಕೃತಂ ಕದನಂ ಸ್ವಜಂಚ ಚತುರಾಯ ಮನೋಹರಂ ಅಪಾಯ ರಘುದ್ವಹನ್ಯಮಹಂ ನಟಕಂಚ ನಟನಂ

0: ಸರ್ಜಿಕಲ್ ಗ್ಯಾಸ್ಟ್ರೋ ಆಂಟ್ರಾಲಜಿಸ್ಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಜಿಎನ್ ದಿವ್ಯತೇಜ ಸಾಗಿರಾಜು ಎಂಎಸ್ ಒಬಿಜಿ ಗೈನಿಕ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್
1: ಡಾಕ್ಟರ್ ಪಿಡಿಎಂ ಸ್ವರೂಪ್ ಎಂಡಿ ಜನರಲ್ ಮೆಡಿಸಿನ್
0: ಡಾಕ್ಟರ್ ಲಕ್ಷ್ಮೀ ಚಂದನ ಯೂರಾಲಜಿಸ್ಟ್ ಯೂರೋ ಗೈನಕಾಲಜಿಸ್ಟ್ ಡಾಕ್ಟರ್ ಜಿ ಫಣೀಂದ್ರ ಗಿರಿನಾಥ್ ಎಂಡಿ ಪಿಡಿಯಾಟ್ರಿಕ್ಸ್
1: ಡಾಕ್ಟರ್ ಎಸ್ ಪೂರ್ಣಚಂದ್ ಎಂಡಿ ಇಂಟರ್ವೆನ್ಷನಲ್ ಪಲ್ಮನಾಲಜಿಸ್ಟ್ ಎಮರ್ಜೆನ್ಸಿ ಕ್ರಿಟಿಕಲ್ ಕೇರ್ ಟೀಮ್
2: ಡಾಕ್ಟರ್ ಪಿ ಪ್ರವೀಣ್ ಎಂಎಸ್ ಆರ್ಥೋಪೆಡಿಕ್ಸ್ ಡಾಕ್ಟರ್ ಮಾಚವರಿಪು ಮಹೇಶ್ ಎಂಬಿಬಿಎಸ್ ಡಿಎನ್ಬಿ ಎಂಎಸ್ ನ್ಯೂರೋ ಸರ್ಜರಿ ಬ್ರೈನ್ ಅಂಡ್ ಸ್ಪೈನ್ ಸರ್ಜನ್ ಡಾಕ್ಟರ್ ಎನ್ ಮಾಧುರಿ ಎಂಬಿಬಿಎಸ್ ಎಂಎಸ್ ಎಂಸಿಎಚ್ ಸರ್ಜಿಕಲ್ ಆಂಕಾಲಜಿ ಎಫ್ಐ ಎಂಎಎಸ್ ಕ್ಯಾನ್ಸರ್ ಸರ್ಜನ್
0: ವಿನಾಯಕ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಜೆಪಿ ರೋಡ್ ಭೀಮವರಂ
1: ಶ್ರೀ ಗಾಯತ್ರಿ ವೊಕೇಶನಲ್ ಜೂನಿಯರ್ ಕಾಲೇಜ್ ಕೋರ್ಸರು ನರ್ಸಿಂಗ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಡಿಎಂಎಲ್ಟಿ ಜಿಎಎನ್ಎಸ್ ಜಿಎನ್ಎಂ ಡಿಒಎ ಬಿಎಸ್ಸಿ ನರ್ಸಿಂಗ್ ಕೋರ್ಸಸ್ ಕಲವು ಉಚಿತ ಹಾಸ್ಟೆಲ್ ವಸತಿ ಕಲದು ತಲ್ಲಿಕೆ ವಂದನಂ ಪಥಕಂ ವರ್ತಿಂಚನು కొత్త బస్ స్టాండ్ దగ్గర ఓవర్ బ్రిడ్జ్ ప్రక్కన భీమవరం 1 శ్రీనివాస్ తెన్నేటి కరస్పాండెంట్ విరించి తెన్నేటి డైరెక్టర్